ಸಮಯಮಿತ ಪೂರ್ವ ಸಾಯಾನ್ನಂ ಅಮೃತಂ ಶಿವಮಯ ಸಂಗೀತಂ ಹರಿಪದ ಮನಾತಿ ಸೋಪಾನಂ ಅನಘ ಸುಹೃದಂ.